ಕರಳಿಳ ಮಧುರಮಯ ಗಾನಂ ಬೋಲು ಕರಳಿಳ ಮದ ಮಳ ಆರು ಪಾಡುಂ ಲಳಿಳ ಮಧುರಮಯ ಗಾನಂ ಬೋಲು ಕರಳಿಳ ಮದ ಮಳ ಚುರಿಯುಮ